0: സുന്ദരി രാത്രിയേക്ക് സംഗീതം യോഗോറാവാം സന്നത്താറും എഫ് എം തരംഗമാല അനുദിക്കായ ദശമത്തു നമസ്തേ ഗുണി. ವಸರೆ ಅಗೋಸ್ಟ್ ಮಾಸೆ ವಿಸಿವೆನಿದ ಬೃಹಸ್ಪತಿಯಿಂದ ಅದ ವಿಶೇಷಿತ ದಿವಸ ಶ್ರೀಲಂಕಾವೇ ಮಹಾಮಂಗಲ್ಯವನ ಮೆದಮಹನೂರ ದನದ ಪೆರಹರ ಆರಂಭವಿನ ದಿನ ದಾವಲ್ ಕುಮಲ್ ಪೆರಹರೆ ಪೆರಹರ ಆರಂಭವೆನ ಇವಾಗೇನ ಅಪಿಟ ತಾಮತ್ ಕನಗಾಟದಾಯಕ ಪುವದ್ದೆ ಕತ್ತಿ ಏಕಕ್ತಮೈ ಸಿಂಗಲ ಸಾಹಿತ್ಯೇಟ ಸಿಂಗಲ ಸಂಗೀತೇಟ ಬುದುದಹಮ ಎಕಟ ಎಕತುಕೊಲ್ಲ ಗೀತ ಪ್ರಬಂಧ ನಿರ್ಮಾಣಕಲ ಯತಿವರೆಯಾನನ್ಗೆ ಅಪವತ್ವೀಮ ಏ ಪ್ರಮುಖನ ಸಿದ್ಧಾರ್ಥ ಹಿಮಿಪಾನನ್ಗೆ ಅಪವತ್ವೀಮಾಯಿ ವಸರ ಹೆತ್ತಹಯಕ್ ಆಯು ವಳಂದ ಉನ್ವಾಂಸೆ ಅಪಾತ್ರಿ ನಿಕ್ಮಗಿಯ ಸೇಕ ಉನ್ವಾಂಸೆ ಕಲ ಸೇವಾವ ಅಪಿಟ ಕಿಯಾನ್ಯ ಮಕ್ಕಳನ್ನು ಹೆಕ್ ಇವಾಗೇಮ ನಿರ್ಪೀತ ಅವಂಕ ಇಂಜಿನಿಯರ್ ವರೆಯ ಕುವನ ಮಹಾಚಾರ್ಯ ಪಿ ಎಡ್ ಸಿಲ್ವಾ ಮೆಥಿತುಮಾ ಅಪಾತ್ರಿ ಲಂಕಾವೇ ವಾಣಿ ಸಂಸ್ಥಾವ ಗೊಡಗೆನೀಮಟ ಇತಾಮ ಅಗನ ಕಾರ್ಯಕ್ಕಿಟ್ಟುಕೊಳ್ಳ ತುಮಾ ಒಮ್ಮೆ ಅದಹಾಸ ನಿರ್ಭಯವ ಇದಿರಿಪತ್ಕಲ ಮೇ ಉತುಮನ್ ದಿದನಾಟಮ ಅಪಿ ನಿವಾಂಸುವ ಪ್ರಾರ್ಥನಾ ಕರಮ ಇತಿಂ ತವತ್ ಸುಂದರು ಹೋರಾವಕ್ ಮೇ ಶೀತಲ ರಾತ್ರಿಯೇ ಒಬಹಾ ಕತಕರೀಮಟೈ ಅಪಿ ಸೂದನ ವನ್ ಸದ ತರುತುಲಿ ಏ ಸಂದಹ ಒಬಹಾ ಏಕ್ವೆನ ಮಮ ಧರ್ಮಪಾಲ ಕೊಡಿಕಾರ ಸುಪ್ರದು ಸನೇಹತೆಯಿತು ಪಿಲಿಗಂಡ ಮೆದ್ರಿ ವೆತ ಆಯುಬೋವನ್
1: ಮಮ ಗ್ರಾಮಿಣಿ ನಾರಾಯಣ ಪನಹಾಳ್.

ಪ್ರವೃತ್ತಿವದಾಲ ಪೂಜ್ಯ ರಂಬುಕ್ಕನ ಸಿದ್ಧಾರ್ಥ ಹಿಂಫಾನನ್ಗೆ ಗೀಪದ ಸಂಕಲ್ಪನಾವ ವಿಸಾರದ ಗುಣದಾಸ ಕಪುಗೆ ಸೂರಿನ್ ವಿಸಿಂಗ್ ಸಂಗೀತ ಉತ್ಕಟ ಗಾಯನ ಕಮಲೆಬುವ